ಇಚ್ಛಿಕ್ಷಿಸ್ತೋವತೆ ಕಯೀಂ ವೇದ ಸೂತೇ ಸಿಬಂತಂ ಗದ್ವಯೋ ದಧೇ ಅನೀಯ ಪುರೋಭಿನತ್ಯೋಜ ಸಾ ಮಂದಾನ ಶಿಪ್ರಿಯಂಧಸಃ ಇಂದ್ರಶಾಸೋವ್ರತಂ ಶ್ಯಾವಯಾ ಸದಸಸ್ಪರಿ ಅಸ್ಮಾಕಂ ಶುಂಭವನ್ ಪೌರಸ್ಪೃಹಂ ವಾಸವ್ಯೇ ಅಧಿಪರಿಹಯ ತ್ವಷ್ಟಾಣೋ ದೈವ್ಯಂ ವಚಃ ಪರ್ಜನ್ಯೋ ಬ್ರಹ್ಮಣಸ್ಪತಿಃ.

ತತ್ರಾತೆ ಭದ್ರಾರಾಶನಾ ಪಶ್ಯ ಮೃತಸ್ಯ ಯಾ ಭಿರಕ್ಷಂತಿ ಗೋಪಾಃ ಆತ್ಮಾನಂತೆ ಮನಸಾರಾಧಾ ಜಾನಾಮವೋ ದಿವಾ ಪತಯಂದಂಬತಂಗಂ ಶಿರೋ ಅಪಶ್ಯಂ ಪಥಿಭಿಃ ಸುಗೇಭಿರರೇಣುಭಿರ್ಜೇಹ ಮಾನಂ ಪತತ್ರೀ.

0: ಹಿರಣ್ಯಯಃ ಉಭಯಂ ಶೃಣವಚ್ಚರ
1: ಇಂದ್ರೋ ಅರ್ವಾಗಿದಂ ವಚಃ ಸತ್ರಾಚ್ಯಾ ಮಾಧವಾನ್ ಸ್ವಾಮೀತಯೇ ಧಿಯಾ ಸವೇಷ್ಠ ಆಗಮತೆ
0: ಮಹೇಶನತ್ಪಾದ್ರಿವಃ ಪರಾಶುಲ್ಕಾಯ ದೀಯಸೇ ನ ಸಹಸ್ರಾಯ ನಾಯುತಾಯ ವಜ್ರೀವೋ ನ ಶತಾಯ ಶತಾಮಘ.

ಸಮಾನಾಂ ಸಮಕಲ್ಪಯತ್ ತದಾ ಪ್ರಭೃತಿ ಚೈವಾಯಂ ಈಶ್ವರಸ್ಯ ಮಹಾತ್ಮನಃ ಸ್ತವರಾಜ ಇತಿ ಖ್ಯಾತೋ ಜಗತ್ಯಮರಪೂಜಿತಃ ಬ್ರಹ್ಮಲೋಕಾದಯಂ ಸ್ವರ್ಗೇ ಸ್ತವರಾಜೋವತಾರಿತಃ ಯತಸ್ತಂಡಿ ಪುರಾ ಪ್ರಾಪ ತೇನ ತಂಡಿಕೃತೋಭವತ್ ಸ್ವರ್ಗಾಚ್ಚೈವಾತ್ರ ಭೂಲೋಕಂ ತಂಡಿನಾ ಹ್ಯವತಾರಿತಃ ಸರ್ವಮಂಗಲಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ನಿಗದಿಷ್ಯೇ ಮಹಾಬಾಹೋ ಸ್ತವಾನಾಮುತ್ತಮಂ ಸ್ತವಂ ಬ್ರಹ್ಮಣಾಮಪಿ ಯತ್ ಬ್ರಹ್ಮ ಪರಾಣಾಮಪಿ ಯತ್ ಪರಂ ತೇಜಸಾಮಪಿ ಯತ್ ತೇಜಸ್ತಪಸಾಮಪಿ ಯತ್ ತಪಃ ಶಾಂತಾನಾಮಪಿ ಯಃ ಶಾಂತೋ ದ್ಯುತೀನಾಮಪಿ ಯಾ ದ್ಯುತಿಃ ದಾಂತಾನಾಮಪಿ ಯೋ ದಾಂತೋ ಧೀಮತಾಮಪಿ ಯಾ ಚ ಧೀಃ ದೇವಾನಾಮಪಿ ಯೋ ದೇವಃ ಋಷೀಣಾಮಪಿ ಯಸ್ತೃಷಿಃ ಯಜ್ಞಾನಾಮಪಿ ಯೋ ಯಜ್ಞಃ ಶಿವಾನಾಮಪಿ ಯಃ ಶಿವಃ ರುದ್ರಾಣಾಮಪಿ ಯೋ ರುದ್ರಃ ಪ್ರಭಾ ಪ್ರಭವತಾಮಪಿ ಯೋಗಿನಾಮಪಿ ಯೋ ಯೋಗಿ ಕಾರಣಾನಾಂ ಚ ಕಾರಣಂ ಯತೋ ಲೋಕಾಃ ಸಂಭವಂತಿ ನ ಭವಂತಿ ಯತಃ ಪುನಃ ಸರ್ವಭೂತಾತ್ಮಭೂತಸ್ಯ ಹರಸ್ಯಾಮಿತ ತೇಜಸಃ ಅಷ್ಟೋತ್ತರಸಃ

ಅಪಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ ಸರ್ವಭೂತ ಹರ ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಶ್ಮಶಾನವಾಸೀ ಭಗವಾನ್ ಖಚರೋ ಗೋಚರೋರ್ದನಃ ಅಭಿವಾದ್ಯೋ ಮಹಾಕರ್ಮ ತಪಸ್ವೀ ಭೂತಭಾವನಃ ಉನ್ಮತ್ತವೇಷ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯೋ.

ಶ್ರದ್ಧಭಿ ಪವಿತ್ರಂಚ ಮಹಾಂಶ್ಚೈವ ನಿಯಮೋ ನಿಯಮಾಶ್ರಿತಃ ಸರ್ವಕರ್ಮಾ ಸ್ವಯಂಭೂತ ಆದಿರಾದಿಕರೋ ನಿಧಿಃ ಸಹಸ್ರಾಕ್ಷೋ ವಿಶಾಲಾಕ್ಷಃ ಸೋಮೋ ನಕ್ಷತ್ರ ಸಾಧಕಃ ಚಂದ್ರಸೂರ್ಯಶ್ಚ ನಿಕೇತುರ್ಗ್ರಹೋ ಗ್ರಹಪತಿರ್ವರಃ ಅತ್ರಿರತ್ರ್ಯಾ ನಮಸ್ಕರ್ತ ಮೃಗಬಾಣಾರ್ಪಣೋ ನಘಃ ಮಹಾತಪಾ ಘೋರತಪ ಅದೀನೋ ದೀನ ಸಾಧಕಃ ಸಂವತ್ಸರಕರೋ ಮಂತ್ರಃ ಪ್ರಮಾಣಂ ಪರಮಂತಪಃ ಯೋಗೀ ಯೋಜ್ಯೋ ಮಹಾಬೀಜೋ ಮಹಾರೇತಾ ಮಹಾಬಲಃ ಸುವರ್ಣರೇತಾ ಸರ್ವಜ್ಞಃ ಸುಬೀಜೋ ಬೀಜವಾಹನಃ ದಶಬಾಹುಸ್ತ್ವನಿಮಿಷೋ ನೀಲಕಂಠ ಉಮಾಪತಿಃ ವಿಶ್ವರೂಪ ಸ್ವಯಂ ಶ್ರೇಷ್ಠೋ ಬಲವೀರೋ ಬಲೋ ಗಣಃ ಗಣಕರ್ತಾ ಗಣಪತಿರ್ದಿಗ್ವಾಸಾಃ ಕಾಮಯೇವ ಚ ಮಂತ್ರವಿತ್ ಪರಮೋ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರೋ ಧನ್ವೀ ಬಾಣಹಸ್ತಕಪಾಲವಾನ್ ಅಶನೀ ಶತಘ್ನಿ ಖಡ್ಗೀ ಪಟ್ಟಿಸೀ ಚಾಯುಧೀ ಮಹಾನ್ ಸುರ್ವಹಸ್ತಸ್ವರೂಪ

ಪಾದಃ ಸರ್ವಕಾಮಶ್ಚತುಷ್ಪಥಃ ನಿಶಾಚರ ಪ್ರೇತಚಾರಿ ಭೂತಚಾರೀ ಮಹೇಶ್ವರಃ ಬಹುಭೂತೋ ಬಹುಧರಃ ಸ್ವರ್ಭಾನುರಮಿತೋ ಗತಿಃ ನೃತ್ಯಪ್ರಿಯೋ ನಿತ್ಯನರ್ತೋ ನರ್ತಕಃ ಸರ್ವಲಾಲಸಃ ಘೋರೋ ಮಹಾತಪಃ ಪಾಶೋ ನಿತ್ಯೋ ಗಿರಿರುಹೋ ನಭಃ ಸಹಸ್ರಹಸ್ತೋ ವಿಜಯೋ ವ್ಯವಸಾಯೋ ಹ್ಯತಂದ್ರಿತಃ ಅಧರ್ಷಣೋ ಧರ್ಷಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗಾಪಹಾರೀ ಚ ಸುಸಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತೋರ್ಥೋಜಿತೋ ವರಃ ಗಂಭೀರ ಘೋಷೋ ಗಂಭೀರೋ ಗಂಭೀರ ಬಲವಾಹನಃ ನ್ಯಗ್ರೋಧ ರೂಪೋನ್ಯಗ್ರೋಧೋ ವೃಕ್ಷಕರ್ಣಸ್ಥಿತಿರ್ವಿಭುಃ ಸುತೀಕ್ಷ್ಣದಶನಶ್ಚೈವ ಮಹಾಕಾಯೋ ಮಹಾನನಃ ವಿಶ್ವಕ್ಸೇನೋ ಹರಿರ್ಯಜ್ಞಃ ಸಂಯುಗಾಪೀಡವಾಹನಃ ತೀಕ್ಷ್ಣವಾಸಶ್ಚ ಹರ್ಯಸ್ವಃ ಸಹಾಯಕರ್ಮಕಾಲವಿತ್ ವಿಷ್ಣುಪ್ರಸಾದಿತೋ ಯಜ್ಞಃ ಸಮುದ್ರೋ ಬಡಭಾಮುಖಃ ಹುತಾಶನ ಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜ ಮಹಾತೇಜ ಜನ್ಯೋ ವಿಜಯಕಾಲವಿತ್ ಜ್ಯೋತಿಷಾಮಯನಂ ಸಿದ್ಧಿಃ ಸರ್ವವಿ

ಖಾಲೀ ಖಲೀ ಕಾಲ ಕಟಂಕಟ ನಕ್ಷತ್ರ ವಿಗ್ರಹಮತಿರ್ಗುಣಬುದ್ಧಿರ್ಲಯೋಗಮಃ ಪ್ರಜಾಪತಿರ್ವಿಶ್ವಬಾಹುರ್ವಿಭಾಗಸರ್ವಗೋಮುಖ ವಿಮೋಚನ ಸುಸರಣೋ ಹಿರಣ್ಯಕವಚೋದ್ಭವ ಮೇಢ್ರಜೋ ಬಲಚಾರೀ ಚ ಮಹಾಚಾರೀ ಸೃತಸ್ತಥಾ ಸರ್ವತೂರ್ಯ ನಿನಾದೀ ಚ ಸರ್ವಾತೋಜ್ಯ ಪರಿಗ್ರಹ ವ್ಯಾಲರೂಪೋ ಗುಹಾವಾಸಿ ಗುಹೋ ಮಾಲೀತರಂಗವಿತ್ ತ್ರಿದಸಸ್ತ್ರಿಕಾಲಧೃಕ್ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ತ್ವ ಸುರೇಂದ್ರಾಣಾಂ ಯುಧಿಶತ್ರು ವಿನಾಶನ ಸಾಂಖ್ಯ ಪ್ರಸಾದೋ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞ ಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸಾವಾಸವೋ ಮರಃ ಹೈಮೋ ಹೇಮಕರೋ ಯಜ್ಞಃ ಸರ್ವಧಾರೀಧರೋತ್ತಮಃ ಲೋಹಿತಾಕ್ಷೋ ಮಹಾಕ್ಷಶ್ಚ ವಿಜಯಾಕ್ಷೋ ವಿಶಾರದಃ ಸಂಗ್ರಹೋ ನಿಗ್ರಹಕರ್ತಾ ಸರ್ವಚೀರ ನಿವಾಸನಃ ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿಃ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಃ ಸುವರ್ಚಸಿ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾಚರಃ ಸರ್ವವಾಸೀ ಸ್ತ್ರಿಯಾವಾಸೀ ಉಪದೇಶಕರೋಕರಃ ಮುನಿರಾತ್ಮನಿರಾಲೋಕಃ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದೋ ಮದನಕಾಮೋ ಹ್ಯಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಭೀ ಚಮೂ ಸ್ತಂಭನ ಏವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್.

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾ

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋಚಿಂತ್ಯೋ ದೇವತಾತ್ಮಾತ್ಮಸಂಭವಃ

ವಿಬುಧೋಗ್ರವರಃ ಸೂಕ್ಷ್ಮಃ ಸರ್ವದೇವಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವೋ ವ್ಯಯಃ ಗುಹಕಾಂತೋ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯೋ ವಭ್ರೂ ರಾಜರಾಜೋ ನಿರಾಮಯಃ ಅಭಿರಾಮಸ್ವರಗಣೋ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷೋ ವಿಶ್ವದೇವೋ ಹರಿಣೋ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥ ಸಿದ್ಧಭೂತಾರ್ಥೋ ಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾಧಿಪಃ ಪರಂ ಬ್ರಹ್ಮ ಭಕ್ತಾನಾಂ ಪರಮಾಗತಿಃ ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ವಿಮುಕ್ತೋ ಮುಕ್ತ ತೇಜಾಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್. ಅಥ ಫಲಶ್ರುತಿ. ಫಲಶ್ರುತಿ. ಯಥಾ ಪ್ರಧಾನಂ ಭಗವಾನಿತಿ ಭಕ್ತ್ಯಾ ಸ್ತುತೋ ಮಯಾ ಯನ್ನ ಬ್ರಹ್ಮಾದಯೋ ದೇವಾ ವಿದುಸ್ತತ್ವೇನ ನರ್ಷಯಃ ಸ್ತೋತವ್ಯಮರ್ಚ್ಯಂ ವಂದ್ಯಂ ಚ ಕಸ್ತೋಷ್ಯತಿ ಜಗತ್ಪತಿಂ ಭಕ್ತ್ಯಾ ತ್ವೇವಂ ಪುರಸ್ಕೃತ್ಯ ಮಯಾ ಯಜ್ಞಪತಿರ್ವಿಭುಃ ತಥೋಭ್ಯನುಜ್ಞಾಂ ಸಂಪ್ರಾಪ್ಯ ಸ್ತುತೋ ಮತಿಮತಾಂ ವರಃ ಶಿವಮೇಭಿಸ್ತು ವಂದೇವಂ ನಾಮಭಿಃಪುಷ್ಟಿವರ್ಧನೈಃ ನಿತ್ಯಯುಕ್ತಃ ಶುಚಿರ್ಭಕ್ತಃ ಪ್ರಾಪ್ನೋತ್ಯಾತ್ಮಾನಮಾತ್ಮನಾ ಏತದ್ಧಿ ಪರಮಂ ಬ್ರಹ್ಮ ಪರಂ ಬ್ರಹ್ಮಾಧಿಗಚ್ಛತಿ

ಅಕರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾ ಪ್ರಧಾನತಃ ಆಸ್ತಿಕಾ ಶ್ರದ್ಧಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತಃ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತಃ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿ ಸಹಸ್ರೇಷು ನಾನಾ ಸಂಸಾರ ಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತಸ್ಯ

ತವಾಪ್ಯಹಮಿತ್ರಘ್ನಸ್ತವಂ ದಧ್ಯಾಂ ಹ್ಯವಿಸ್ತೃತಂ ಸ್ವರ್ಗ್ಯಮಾರೋಗ್ಯಮಾಯುಷ್ಯಂ ಧನ್ಯಂ ವೇದೇನ ಸಂಮಿತಂ ನಾಸ್ಯ ವಿಘ್ನಂ ವಿಕುರ್ವಂತಿ ದಾನವಾ ಯಕ್ಷ ರಾಕ್ಷಸಾಃ ಪಿಶಾಚಾಯಾತು ಧಾನಾವಾ ಗುಹ್ಯಕಾ ಭುಜಗಾಪಿ ಯಾಃ ಪಠೇತ ಶುಚಿಪಾರ್ಥ ಬ್ರಹ್ಮಚಾರೀ ಜಿತೇಂದ್ರಿಯಃ ಅಭಗ್ನಯೋಗೋ ವರ್ಷಂತು ಸೋಸ್ವಮೇಧ ಫಲಂ ಲಭೇತ್. ಇತಿ ಶ್ರೀ ಮಹಾಭಾರತೇ ಅನುಶಾಸನ ಪರ್ವಣಿ ದಾನಧರ್ಮ ಪರ್ವಣಿ ಮಹಾದೇವ ಸಹಸ್ರನಾಮ ಸ್ತೋತ್ರನಾಮ ಸಪ್ತದಶೋಧ್ಯಾಯಃ. ಏತತ್ ಫಲಂ ಸರ್ವ

ಸುರುವಹಸ್ತಕ್ಸುರೂಪಶ್ಚ ತೇಜಸ್ತೇಜಸ್ಕರೋ ನಿಧಿಃ ಉಷ್ಣೀಷೀ ಚ ಸುವಕ್ತ್ರಶ್ಚ ಉದಗ್ರೋ ವಿನತಸ್ತತಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್.

0: ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ. ಇದು ಶಕ್ರರೂಪಾಯ ದೇವಾದಿದೇವಾಯ, ಯು ಆರ್ ದ ಗಾಡ್ ಆಫ್ ಆಲ್ ದ ದೇವತಾಸ್, ಮಹಾದೇವಾಯ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮಹಾದೇವಂ ಮಹಾತ್ಮಾನಂ ಮಹಾಪಾಟಕನಾಶನಂ. ಮಹಾದೇವ ಇಸ್ ಅ ಸ್ಪೆಸಿಫಿಕ್ ಎಪಿಥೆಟ್ ಯೂಸ್ಡ್ ಅಗೇನ್ ಇನ್ ದ ವೇದಾಸನ್ ಉಪನಿಷತ್ ಅಂಡ್ ದ ಪುರಾಣಸ್ ಫಾರ್ ಲಾರ್ಡ್ ಶಿವ. ಯು ಆರ್ ದ ಸುಪ್ರೀಂ ಗಾಡ್. ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ, ಯು ಕೇಮ್ ಇನ್ ದ ಫಾರ್ಮ್ ಆಫ್ ಶಕ್ರ. ಶಕ್ರವೇಷಧರಾಯ ಚ, ಯು ಕೇಮ್ ಇನ್ ದ ಫಾರ್ಮ್ ಆಫ್ ಶಕ್ರ. ಓ ಮೈ ಲಾರ್ಡ್. ನಮಸ್ತೆ ವಜ್ರಹಸ್ತಾಯ ಪಿಂಗಲಾಯಾರುಣಾಯ ಚ ಪಿನಾಕ ಪಾನಯೇ ನಿತ್ಯಂ ಶಂಖಶೂಲಧರಾಯ ಚ. ಯು ಆರ್ ವಿತ್ ಅ ಶಂಖ, ದಟ್ ಇಸ್ ಕಾಂಚ್, ಆ್ಯಂಡ್ ಶೂಲ, ಯು ಆರ್ ವಿತ್ ಅ ತ್ರಿಶೂಲ, ಆ್ಯಂಡ್ ಯು ಆರ್ ದ ವಿತ್ ಅ ಪಿನಾಕ ಬೋ ಇನ್ ಯುವರ್ ಹ್ಯಾಂಡ್. ಪಿಂಗಳಾಯಾರುಣಾಯ ಚ, ಯು ಆರ್ ಆಲ್ಸೋ ವಿತ್ ಅ ವಜ್ರ. ಬಿಕಾಸ್ ಇಫ್ ಯು ಸೀ ದ ಫೈವ್ ಫೋಲ್ಡ್ ಫೈವ್ ಹೆಡೆಡ್ ಫಾರ್ಮ್ ಆಫ್ ಮಹೇಶ್ವರ, ದ ಫಾರ್ಮ್ ವಿತ್ ಫೈವ್ ಹೆಡ್ಸ್ ಆ್ಯಂಡ್ ಟೆನ್ ಹ್ಯಾಂಡ್ಸ್, he is in the 10 hands, he is having various weapons. He has the noose, that is the pasham, and then he has the vajra, and he also has the pinaka bow, and he has the trishula. So that's what he is describing. And pinaka panaye nityam shankashula daraya cha pingalaya arunaya cha pingalaya arunaya cha pingalaya krishna pingalam. We saw that, right? So Mahadeva is Krishna Pingalam, Parashakti is dark and Paramashiva is yellow in color. That's what is Krishna Pingala, Pingalaya. That's why Upamanyu Maharshi says Pingalaya Arunaya cha asavyastamro aruna uta bhabrusu mangalaha namasoma namasoma yacha rudraya cha namakstamraya cha arunaya cha. So when we say that together in Rudram, it says ಸಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ. ಪೀಪಲ್ ಸೇ ಚಾರುಣಾಯ ಚ, ಬಟ್ ವೆನ್ ಯು ಸ್ಪ್ಲಿಟ್ ಇಟ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್.
1: ಸಾಮ್ರಾಯ ಚ ಅರುಣಾಯ ಚ, ಅರುಣ
0: ಅರುಣಾಚಲೇಶ್ವರ. ಮಹಾದೇವ ಇಸ್ ರೆಫರ್ಡ್ ಟು ಎಸ್ ಅರುಣ ಇನ್ ರುದ್ರಂ ಟೂ ಟೈಮ್ಸ್. ಸೊ ಯು ಆರ್ ಅರುಣ, ಉಪಮನ್ಯು ಮಹರ್ಷಿ ಸೇಸ್ ದಟ್ ಅರುಣಾಚಲೇಶ್ವರ ಓನ್ಲಿ ಬ್ರಹ್ಮ ಅಂಡ್ ನಾರಾಯಣ ವೆಂಟ್ ಇನ್ ಸರ್ಚ್ ಆಫ್ ದ ಬಿಗಿನಿಂಗ್ ಅಂಡ್ ಎಂಡ್ ಆಫ್ ಮಹಾದೇವ. ಒನ್ ಆಫ್ ದ ಮೋಸ್ಟ್ ಎಕ್ಸಲೆಂಟ್ ಕ್ಷೇತ್ರ ಸ್ಮರಣಾತ್ ಅರುಣಾಚಲೇ, ಜಸ್ಟ್ ಬೈ ರಿಮೆಂಬರಿಂಗ್ ಅರುಣಾಚಲೇಶ್ವರ ಒನ್ ಗೆಟ್ಸ್ ವಿಮೋಚನಂ. ಆ್ಯಂಡ್ ದೆನ್ ಶುಕ್ಲವರ್ಣಾಯ ಶುಕ್ಲಾಯ ಶುಕ್ಲಾಂ ಭರದರಾಯ ಚ ಶುಕ್ಲ ಭಸ್ಮ ವಲಿಪ್ತಾಯ ಶುಕ್ಲ ಕರ್ಮರತಾಯ ಚ. ಅಗೇನ್ ಹಿ ಗ್ಲೋರಿಫೈಸ್ ಯು ಆರ್ ವೈಟ್ ಇನ್ ಕಾಂಪ್ಲೆಕ್ಷನ್, ಕ್ಯಾಂಫರ್ ವೈಟ್ ಇನ್ ಕಲರ್, ಮಿಲ್ಕ್ ವೈಟ್ ಇನ್ ಕಲರ್, ಗೋಕ್ಷೀರಂ sometimes camphor white. He is Mahadeva is described as camphor white, karpura gauram. Sometimes he is described as milk white, gokshiram. Gokshiram means milk. And then you are wearing white robes, and you are besmeared with the white ashes, white ashes, because the ashes are also, like, if you see the sacred ash, that is also white in color. And namostu raktavarnaya namostu peetavarnaya, he says ಕಿರೀಟ ವರದಾರಿನೆ ಅರ್ಧ ಹಾರಾರ್ಧ ಕೇಯೂರ ಅರ್ಧ ಕುಂಡಲ ಕರ್ಣಿನೆ. ಸೊ ದಿಸ್ ಇಸ್ ವೇರ್ ಮಹಾದೇವ ಇಸ್ ಡಿಸ್ಕ್ರೈಬ್ಡ್ ಎಸ್ ಅರ್ಧನಾರೀಶ್ವರ. ಹಾಫ್ ಆಫ್ ಯುವರ್ ಬಾಡಿ ಇಸ್ ಪರಾಶಕ್ತಿ. ಸೊ ದಟ್ಸ್ ವೇರ್ ಹೀ ಸೇಸ್. ಸೊ ಯು ಆರ್ ಹ್ಯಾವಿಂಗ್ ಅ ಗಾರ್ಲೆಂಡ್, ಯು ಆರ್ ಹ್ಯಾವಿಂಗ್ ಅ ಗಾರ್ಲೆಂಡ್ ಆನ್ ಯುವರ್ ಒನ್ ಹಾಫ್ ಆಫ್ ಯುವರ್ ಬಾಡಿ, ಆ್ಯಂಡ್ ಯು ಆರ್ ಹ್ಯಾವಿಂಗ್ ಅ ರಿಂಗ್ ಆನ್ ಯುವರ್ ಅದರ್ ಹಾಫ್ ಆಫ್ ಯುವರ್ ಬಾಡಿ. ದಟ್ ರೆಫರ್ಸ್ ಟು ಪರಾಶಕ್ತಿ, ಬಿಕಾಸ್ ಆನ್ ದ ಲೆಫ್ಟ್ year of Mahadeva, which is shared by Parashakti, he is described as having a earring. On the right half, Upamanyu Maharshi sees a garland. That's what he says. Ardha harardha keyura namah pavana vegaya namo devaya vai namaha tat ejati tan naijati tad dure tadva antike tat antarasya sarvasya tadu sarvasya bahyatah. Ishavasya Upanishad says, so you're so fast, no one can catch you. No one can catch you with the mind. Only by bhakti he can be caught. So Varaha Puranam 215th chapter, we saw the story of Nandishwara. They tried to, the devatas Brahma, Narayana and Indra, they tried to catch him by running. But Mahadeva cannot be understood by, you know, through mind, thought, word and deed. He can be understood only by bhakti. And that was, that's why Mahadeva showed his divine form to Nandishwara alone and not to the devatas like Brahma, Narayana and Indra. So you cannot be caught by mind. பவனவேகாய சுரேந்திராய முனீந்திராய மகேந்திராய நமோஸ்துதே. நமக் பத்மார்த மாலாய உத்பலோர் மிஸ்ரிதாய ச அர்த்த சந்தன லிப்தாய அர்த்தஸ்நக நுலேபினே. ஸோ ஹி டிஸ்கிரைப்ஸ் அகெயின், ஸோ யூ ஹாவ் த மாலா, த பத்மமாலா, யூ ஹாவ் த கார்லண்ட் ஆஃப் லோட்டஸஸ் ஆன் ஒன் ஹாஃப் ஆஃப் யுவர் பாடி அண்ட் இன் த அதர் ஹாஃப் யுவர் பெஸ்மியர்டு வித் த sandalwood paste and also with the ashes, holy ashes. So Ardhanari Swarupam is beautifully described here. Nama Aditya Vaktraya, this is interesting. Nama Aditya Vaktraya Adityana, Nama Aditya Vaktraya Adityana Yanaya cha, Nama Aditya Varnaya Aditya Pratimaya cha. Aditya Varnam Veda.

0: ಹಿರಣ್ಯಯಃ ಉಭಯಂ ಶೃಣವಚ್ಚರ
1: ಇಂದ್ರೋ ಅರ್ವಾಗಿದಂ ವಚಃ ಸತ್ರಾಚ್ಯಾ ಮಾಘವಾನ್ ಸ್ವಾಮೀತಯೇ ಧಿಯಾಗವೇಷ್ಠ ಆಗಮತೆ
0: ಮಾಹೇಚನತ್ಪಾದ್ರೀವ ಪರಾಶುಲ್ಕಾಯ ದೀಯಸೇ ನ ಸಹಸ್ರಾಯ ನಾಯುತಾಯ ವಜ್ರೀವೋ ನ ಶತಾಯ ಶತಾಮಘ.

ಕಾಲೀ ಖಲೀ ಕಾಲ ಕಟಂಕಟ ನಕ್ಷತ್ರ ವಿಗ್ರಹ ಮತಿರ್ಗುಣ ಬುದ್ಧಿರ್ಲ ಯೋಗಮಃ ಪ್ರಜಾಪತಿರ್ವಿಶ್ವಬಾಹುರ್ವಿಭಾಗ ಸರ್ವಗೋಮುಖ ವಿಮೋಚನ ಸುಸರಣೋ ಹಿರಣ್ಯ ಕವಚೋದ್ಭವ ಮೇಢ್ರಜೋ ಬಲಚಾರೀ ಚ ಮಹಾಚಾರೀ ಸೃತಸ್ತಥಾ ಸರ್ವತೂರ್ಯ ನಿನಾದೀ ಚ ಸರ್ವಾತೋಜ್ಯ ಪರಿಗ್ರಹ ವ್ಯಾಲರೂಪೋ ಗುಹಾವಾಸಿ ಗುಹೋ ಮಾಲೀತರಂಗವಿತ್ ತ್ರಿದಸಸ್ತ್ರಿಕಾಲಧೃಕ್ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ತ್ವ ಸುರೇಂದ್ರಾಣಾಂ ಯುಧಿ ಶತ್ರು ವಿನಾಶನ ಸಾಂಖ್ಯ ಪ್ರಸಾದೋ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನೋ ವಿಭಾಗಜ್ಞೋ ಅತುಲ್ಯೋ ಯಜ್ಞ ಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸಾ ವಾಸವೋ ಮರಃ ಹೈಮೋ ಹೇಮಕರೋ ಯಜ್ಞಃ ಸರ್ವಧಾರೀಧರೋತ್ತಮಃ ಲೋಹಿತಾಕ್ಷೋ ಮಹಾಕ್ಷಶ್ಚ ವಿಜಯಾಕ್ಷೋ ವಿಶಾರದಃ ಸಂಗ್ರಹೋ ನಿಗ್ರಹಕರ್ತಾ ಸರ್ವಚೀರ ನಿವಾಸನಃ ಮುಖ್ಯೋ ಮುಖ್ಯಶ್ಚ ದೇಹಶ್ಚ ಕಾಹಲಿ ಸರ್ವಕಾಮದಃ ಸರ್ವಕಾಲ ಪ್ರಸಾದಶ್ಚ ಸುಬಲೋ ಬಲರೂಪಧೃಕ್ ಸರ್ವಕಾಮವರಶ್ಚೈವ ಸರ್ವದಃ ಸರ್ವತೋ ಮುಖಃ ಆಕಾಶ ನಿರ್ವಿರೂಪಶ್ಚ ನಿಪಾತೀ ಹ್ಯವಸಖಗಃ ರೌದ್ರರೂಪೋಂಶುರಾದಿತ್ಯೋ ಬಹುರಶ್ಮಿಸ್ಸುವರ್ಚಸೀ ವಸುವೇಗೋ ಮಹಾವೇಗೋ ಮನೋವೇಗೋ ನಿಶಾ

ಉಪದೇಶಕರೋ ಕರ ಮುನಿರಾತ್ಮನಿರಾಲೋಕ ಸಂಭಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿ ಉನ್ಮಾದೋ ಮದನಕಾಮೋ ಶಸ್ವತ್ಥೋರ್ಥಕರೋ ಯಸಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಶ್ಚ ವಾಮನಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥ ಸಿದ್ಧ ಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣೋ ಮೃದುರವ್ಯಯಃ ಮಹಾಸೇನೋ ವಿಶಾಖಶ್ಚ ಷಷ್ಟಿಭಾಗೋ ಗವಾಂಪತಿ ವಜ್ರಹಸ್ತಶ್ಚ ವಿಷ್ಕಂಭಿ ಚಮೂ ಸ್ತಂಭನಯೇವ ಚ ವೃತ್ತಾವೃತ್ತಕರಸ್ತಾಲೋ ಮಧುರ್ಮಧುಕಲೋಚನಃ ವಾಚಸ್ಪತ್ಯೋ ವಾಜಸನೋ ನಿತ್ಯಮಾಶ್ರಮ ಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿತ್.

ಮಹಾಕಾಲಯಃ ಲಂಬನೋಲಂಬಿತೋಷ್ಠಶ್ಚ ಮಹಾಮಾಯಪ್ಪಯೋನಿಧಿಃ ಮಹಾದಂತೋ ಮಹಾದಂಷ್ಟ್ರೋ ಮಹಾಜಿಹ್ವೋ ಮಹಾಮುಖಃ ಮಹಾನಖೋ ಮಹಾರೋಮಃ ಮಹಾಕೋಶೋ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯೋ ಗಿರಿಸಾಧನಃ ಸ್ನೇಹನೋ ಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕಾರೋ ವೃಕ್ಷಕೇತುರನಲೋ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶಿಷ್ಯಃ ಸಾಮಾಸ್ಯಃ ಋಕ್ಸಹಸ್ರಾಮಿತೇಕ್ಷಣಃ ಯಜುಪಾದಭುಜೋ ಗುಹ್ಯಃ ಪ್ರಕಾಶೋ ಜಂಗಮಸ್ತಥಾ ಅಮೋಘಾರ್ಥಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಪ್ರಿಯಃ ಸರ್ವಃ ಕನಕಃ ಕಾಂಚನಚ್ಛವಿಃ ನಾಭಿರ್ನಂದಿಕರೋ ಭಾವಃ ಪುಷ್ಕರಸ್ಥಪತಿ ಸ್ಥಿರಃ ದ್ವಾದಶಸ್ತ್ರಾಸನಶ್ಚಾದ್ಯೋ ಯಜ್ಞೋ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣೋ ಗಣಕಾರಶ್ಚ ಭೂತವಾಹನಸಾರಥಿಃ ಭಸ್ಮಶಯೋ ಭಸ್ಮಗೋಪ್ತಾ ಭಸ್ಮಭೂತಸ್ತರುರ್ಗಣಃ ಲೋಕಪಾಲಸ್ತಥಾ ಲೋಕೋ ಮಹಾತ್ಮಾ ಸರ್ವಪೂಜಿತಃ ಶುಕ್ಲಸ್ತ್ರಿಶುಕ್ಲಸ್ಸಂಪನ್ನಃ ಶುಚಿರ್ಭೂತನಿಷೇವಿತಃ ಆಶ್ರಮಸ್ಥಕ್ರಿಯಾವಸ್ಥೋ ವಿಶ್ವಕರ್ಮಮತಿರ್ವರಃ ವಿಶಾಲಶಾಖಸ್ತಾಮ್ರೋಷ್ಠೋ ಶಂಭುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲ ಆಯುಶ್ಚೈವ ಪರೋಪರಃ ಗಂಧರ್ವೋ ಹ್ಯದಿತಿ ಸ್ತಾರ್ಕ್ಷಃ ಸುವಿಜ್ಞೇಯೋ ಸುಶಾರದಃ ಪರಶ್ವಧಾಯುಧೋ ದೇವ ಅನುಕಾರೀಸು ಬಾಂಧವಃ ತುಂಬವೀಣೋ ಮಹಾಕ್ರೋಧ ಊರ್ಧ್ವರೇತಾ ಜಲೇಶಯಃ ಉಗ್ರೋ ವಂಶಕರೋ ವಂಶೋ ವಂಶನಾದೋ ಹ್ಯನಿಂದಿತಃ ಸರ್ವಾಂಗರೂಪೋ ಮಾಯಾವೀ ಸುಹೃದೋ ಹ್ಯನಿಲೋ ನಲಃ ಬಂಧನೋ ಬಂಧಕರ್ತಾ ಚ ಸುಬಂಧನ ವಿಮೋಚನಃ ಸಯಜ್ಞಾರಿಃ ಸಕಾಮಾರಿರ್ಮಹಾದಂಷ್ಟ್ರೋ ಮಹಾಯುಧಃ ಬಹುಧಾ ನಿಂದಿತಃ ಶರ್ವಃ ಶಂಕರಃ ಶಂಕರೋಧನಃ ಅಮರೇಶೋ ಮಹಾದೇವೋ ವಿಶ್ವದೇವಃ ಸುರಾರಿಹ ಅಹಿರ್ಬುಧ್ನಿಯೋ ನಿಲಾಭಶ್ಚ ಚೇಕಿತಾನೋ ಹವಿಸ್ತಥಾ ಅಜೈ ಕಪಾಶ್ಚ ಕಾಪಾಲಿ ತ್ರಿಶಂಕುರಜಿತಃ ಶಿವಃ ಧನ್ವಂತರಿರ್ಧೂಮಕೇತುಃ ಸ್ಕಂದೋ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತ್ವಷ್ಟಾ ಧ್ರುವೋಧರಃ ಪ್ರಭಾವಃ ಸರ್ವಗೋ ವಾಯುರರ್ಯಮಾ ಸವಿತಾ ರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುರ್ವರ್ಣ ವಿಭಾವೀ ಚ ಸರ್ವಕಾಮಗುಣಾವಹಃ ಪದ್ಮನಾಭೋ ಮಹಾಗರ್ಭಶ್ಚಂದ್ರವಕ್ತ್ರೋನಿಲೋ ನಲಃ ಬಲವಾಂಶ್ಚೋಪಶಾಂತಶ್ಚ ಪುರಾಣ ಪುಣ್ಯಚಂಚುರೀ ಕುರುಕರ್ತಾ ಕುರುವಾಸಿ ಕುರುಭೂತೋ ಗುಣೌಷಧಃ ಸರ್ವಾಸಯೋ ದರ್ಭಚಾರಿ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸತ್ಸರ್ವರತ್ನವಿತ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಸಂಶ್ರಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯೋ ಬಹುಪ್ರದಃ ವಣಿಜೋ ವರ್ಧಕೀ ವೃಕ್ಷೋ ವಕುಳಶ್ಚಂದನಶ್ಚದಃ ಸಾರಗ್ರೀವೋ ಮಹಾಜಿತೃಲಲೋಲಶ್ಚ ಮಹೌಷಧ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದೋ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಂಷ್ಟ್ರಃ ಸಿಂಹಃ ಸಿಂಹವಾಹನಃ ಪ್ರಭಾವಾತ್ಮಾ ಜಗತ್ಕಾಲಸ್ಥಾಲೋ ಲೋಕಹಿತಸ್ತರುಃ ಸಾರಂಗೋ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯೋ ಭೂತಪತಿರಹೋರಾತ್ರಮನಿಂದಿತಃ ವಾಹಿತಾ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಸ್ವೋ ಭೋಜನ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಿರ್ಗೋಪತಿರ್ಗ್ರಾಮೋ ಗೋಚರ್ಮವಸನೋ ಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಪ್ರವೇಶಿನಾಂ ಪ್ರಕೃಷ್ಟಾರಿರ್ಮಹಾಹರ್ಷೋ ಜಿತಕಾಮೋ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತೋ ರತಿರ್ನರಃ ಮಹಾಗೀತೋ ಮಹಾನೃತ್ಯೋ ಹ್ಯಪ್ಸರೋಗಣ ಸೇವಿತಃ ಮಹಾಕೇತುರ್ಮಹಾಧಾತುರ್ನೈಕಸಾನುಚರಶ್ಚಲಃ ಆವೇದನೀಯ ಆದೇಶಃ ಸರ್ವಗಂಧಸುಖಾವಹಃ
ತೋರಣಸ್ತಾರಣೋ ವಾತಃ ಪರಿಧೀಪತಿಖೇಚರಃ ಸಂಯೋಗೋ ವರ್ಧನೋ ವೃದ್ಧೋ ಅತಿವೃದ್ಧೋ ಗುಣಾಧಿಕಃ ನಿತ್ಯ ಆತ್ಮಸಹಾಯಶ್ಚ ದೇವಾಸುರಪತಿಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ ದೇವೋ ದಿವಿ ಸುಪರ್ವಣಃ ಆಷಾಢಶ್ಚ ಸುಷಾಢಶ್ಚ ಧ್ರುವೋಥ ಹರಿಣೋ ಹರಃ ವಪುರಾವರ್ತಮಾನೇಭ್ಯೋ ವಸುಶ್ರೇಷ್ಠೋ ಮಹಾಪಥಃ ಶಿರೋಹಾರೀ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತಃ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಮ್ನಾಯೋ ಸಮಾಮ್ನಾಯಃ ತೀರ್ಥದೇವೋ ಮಹಾರಥಃ ನಿರ್ಜೀವೋ ಜೀವನೋ ಮಂತ್ರಃ ಶುಭಾಕ್ಷೋ ಬಹುಕರ್ಕಶಃ

ಕಲ್ಪೋ ಯೋಗೋ ಯುಗಕರೋ ಹರಿಹಿ ಯುಗರೂಪೋ ಮಹಾರೂಪೋ ಮಹಾನಾಗಹನೋಭದಃ ನ್ಯಾಯ ನಿರ್ವಪಣಃಪಾದಃ ಪಂಡಿತೋ ಹ್ಯಚಲೋಪಮಃ ಬಹುಮಾಲೋ ಮಹಾಮಾಲಃ ಶಶಿಹರಸುಲೋಚನಃ ವಿಸ್ತಾರೋ ಲವಣಕೂಪಸ್ತ್ರಿಯುಗಃ ಸಫಲೋದಯಃ ತ್ರಿಲೋಚನೋ ವಿಷಣ್ಣಾಂಗೋ ಮಣಿವಿದ್ಧೋ ಜಟಾಧರಃ ಬಿಂದುರ್ವಿಸರ್ಗಃ ಸುಮುಖಃ ಶರಸ್ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾ

ಮಹಾಪ್ರಸಾದೋದಮನಃ ಶತ್ರು ಶ್ವೇತಪಿಂಗಲಃ ಪೀತಾತ್ಮಾ ಪರಮಾತ್ಮಾ ಚ ಪ್ರಯತಾತ್ಮಾ ಪ್ರಧಾನಧೃತ್ ಸರ್ವಪಾರ್ಶ್ವಮುಖ ಸ್ತ್ರಿಯಕ್ಷೋ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತೋ ಗೋವೃಷೇಶ್ವರ ಸಾಧ್ಯಶ್ಚಿತ್ ವಸುರಾದಿತ್ಯಃ ವಿವಸ್ವಾನ್ ಸವಿತಾಮೃತಃ ವ್ಯಾಸಸರ್ಗಸ್ಸು ಸಂಕ್ಷೇಪೋ ವಿಸ್ತರ ಪರ್ಯಯೋ ನರಃ ಋತು

ಬ್ರಹ್ಮಲೋಕ ಪರಾಗತಿ ದೇವಾಸುರ ವಿನಿರ್ಮಾತ ದೇವಾಸುರ ಪರಾಯಣ ದೇವಾಸುರ ಗುರುರ್ದೇವೋ ದೇವಾಸುರ ನಮಸ್ಕೃತ ದೇವಾಸುರ ಮಹಾಮಾತ್ರೋ ದೇವಾಸುರ ಗುಣಾಶ್ರಯ ದೇವಾಸುರ ಗಣಾಧ್ಯಕ್ಷೋ ದೇವಾಸುರ ಗಣಾಗ್ರಣೀ ದೇವಾತಿದೇವೋ ದೇವರ್ಷಿರ್ದೇವಾಸುರ ವರಪ್ರದ ದೇವಾಸುರೇಶ್ವರೋ ವಿಶ್ವೋ ದೇವಾಸುರ ಮಹೇಶ್ವರ ಸರ್ವದೇವಮಯೋ

ಆಕರೋ ವಿಭುಃ ತಥೈವ ಚ ಮನುಷ್ಯೇಷು ಯೇ ಮನುಷ್ಯಾ ಪ್ರಧಾನತಃ ಆಸ್ತಿಕಾ ಶ್ರದ್ಧಾನಾಶ್ಚ ಬಹುಭಿರ್ಜನ್ಮಭಿಸ್ತವೈಃ ಭಕ್ತ್ಯಾ ಹ್ಯನನ್ಯಮೀಸಾನಂ ಪರಂ ದೇವಂ ಸನಾತನಂ ಕರ್ಮಣಾ ಮನಸಾ ವಾಚಾ ಭಾವೇನಾಮಿತ ತೇಜಸಃ ಶಯಾನಾ ಜಾಗ್ರಮಾಣಾಶ್ಚ ವ್ರಜನ್ನುಪವಿಶಂಸ್ತಥಾ ಉನ್ಮಿಷಂ ನಿಮಿಷಂಶ್ಚೈವ ಚಿಂತಯಂತಃ ಪುನಃ ಪುನಃ ಶೃಣ್ವಂತ ಶ್ರಾವಯಂತಶ್ಚ ಕಥಯಂತಶ್ಚ ತೇ ಭವಂ ಸ್ತುವಂತ ಸ್ತೂಯಮಾನಾಶ್ಚ ತುಷ್ಯಂತಿ ಚ ರಮಂತಿ ಚ ಜನ್ಮಕೋಟಿ ಸಹಸ್ರೇಷು ನಾನಾ ಸಂಸಾರ ಯೋನಿಷು ಜಂತೋರ್ವಿಗತ ಪಾಪಸ್ಯ ಭವೇ ಭಕ್ತಿ ಪ್ರಜಾಯತೆ ಉತ್ಪನ್ನಾತ ಭವೇ ಭಕ್ತಿರನನ್ಯಾ ಸರ್ವಭಾವತಃ ಭಾವಿನಃ ಕಾರಣೇ ಚಾಸ್ಯ ಸರ್ವಯುಕ್ತಸ್ಯ

ಸ್ತಪೋಬಲಂ ಇತಿ ತೇನೇಂದ್ರ ಕಲ್ಪೇನ ಭಗವಾನ್ ಸದಸಸ್ಪತಿ ಕೃತ್ತಿವಾಸಾಸ್ತುತ ಕೃಷ್ಣ ತಂಡಿನಾ ಶುಭಬುದ್ಧಿನಾ ಸ್ತವಮೇತಂ ಭಗವತೋ ಬ್ರಹ್ಮಾ ಸ್ವಯಮಧಾರಯತ್ ಗೀಯತೆ ಚ ಸಬುಧ್ಯೇತ ಬ್ರಹ್ಮಾ ಶಂಕರ ಸನ್ನಿಧೌ ಇದಂ ಪುಣ್ಯಂ ಪವಿತ್ರಂಚ ಸರ್ವದಾ ಪಾಪನಾಶನಂ ಯೋಗದಂ ಮೋಕ್ಷದಂ ಚೈವ ಸ್ವರ್ಗದಂ ತೋಷದಂ ತಥಾ ಏವಮೇತತ್ ಪಠಂತೇಯ ಏಕಭಕ್ತ್ಯಾತು ಶಂಕರಂ ಯಾ ಗತಿಃ ಸಾಂಖ್ಯಯೋಗಾನಾಂ ವ್ರಜಂತ್ಯೇತಾಂ ಗತಿಂ ತದಾ ಸ್ತವಮೇತಂ ಪ್ರಯತ್ನೇನ ಸದಾ ರುದ್ರಸ್ಯ ಸನ್ನಿಧೌ ಅಬ್ದಮೇಕಂ ಚರೇತ್ ಭಕ್ತಃ ಪ್ರಾಪ್ನುಯಾದೀಪ್ಸಿತಂ ಫಲಂ ಏತದ್ರಹಸ್ಯಂ ಪರಮಂ ಬ್ರಹ್ಮಣೋ ಹೃದಿ ಸಂಸ್ಥಿತಂ ಬ್ರಹ್ಮ ಪ್ರೋವಾಚ ಶಕ್ರಾಯ ಶಕ್ರ ಪ್ರೋವಾಚ ಮೃತ್ಯವೇ ಮೃತ್ಯು ಪ್ರೋವಾಚ ರುದ್ರೇಭ್ಯೋ ರುದ್ರೇಭ್ಯಸ್ತಂಡಿಮಾಗಮತ್ ಮಹತಾ ತಪಸಾ ಪ್ರಾಪ್ತಸ್ತಂಡಿನಾ ಬ್ರಹ್ಮ ಸದ್ಮನಿ ತಂಡಿ ಪ್ರೋವಾಚ ಶುಕ್ರಾಯ ಗೌತಮಾಯ ಚ ಭಾರ್ಗವಃ ವೈವಸ್ವತಾಯ ಮನವೇ ಗೌತಮ ಪ್ರಾಹ ಮಾಧವ ನಾರಾಯಣಾಯ ಸಾಧ್ಯಾಯ ಸಮಾಧಿಷ್ಠಾಯ ಧೀಮತೇ ಯಮಾಯ ಪ್ರಾಹ ಭಗವಾನ್ ಸಾಧ್ಯೋ ನಾರಾಯಣೋಚ್ಯುತ ನಾಚಿಕೇತಾಯ ಭಗವಾನ್ ಆಹ ವೈವಸ್ವತೋ ಯಮ.

ತವಾಪ್ಯಹಮಿತ್ರಘ್ನಸ್ತವಂ ತದ್ಯಾಂ ಹ್ಯವಿಸ್ತೃತಂ ಸ್ವರ್ಗ್ಯಮಾರೋಗ್ಯಮಾಯುಷ್ಯಂ ಧನ್ಯಂ ವೇದೇನ ಸಂಮಿತಂ ನಾಸ್ಯ ವಿಘ್ನಂ ವಿಕುರ್ವಂತಿ ದಾನವಾ